ಸಮತ್ಯುತಿಃ ಬುಧ ಜ್ಞಾನಮಯೋ ಸರ್ವಾನ್ ಕುಂಕುಮಾಂಕ ಚತುರ್ಭುಜಾನ್ ಖಡ್ಗಮಾಲ ಗದಾ ಪಾಣಿಃ ವರದಾಂಕಿತ ಮಸ್ತಕಃ ವಜ್ರಾಭರಣಂ ಚೈವ ಕಿರೀಟ ಮಕುಟೋಜ್ವಲ.

0: ಸಾಧಯಂತಿ ವಿಷ್ಣು ಲೋಕ ಮಧ್ಯಯನ್ನ ರಾಷ್ಟ್ರತೆ.
1: At Vistaprint, we know you've got that idea for your business, like the trade show or the second level.
2: Namuttaye Lakshmalingita Vamangam Bhaktanam Varadayakam Shrindrasimham Mahaviram Namami Ranamuttaye Antramaladharam Shankachakrav Jayudhatharinam Shrindrasimham Mahaviram Namami Ranamuttaye ಸ್ಮರಣಾತ್ ಸರ್ವ ಪಾಪಘ್ನಂ ಕದ್ರೂಜ ವಿಷನಾಶನಂ ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ ಸಿಂಹಂ ನಾದೇನ ಮಹತಾ ದಿಗ್ದಂತಿ ಭಯನಾಶನಂ ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ ಪ್ರಹ್ಲಾದ ವರದಂ ಶ್ರೀಶಂ ದೈತ್ಯೇಶ್ವರ ವಿದಾರಣಂ.